ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ

ಇದ ಪ್ರಶಂಸೌ ಯೌ ಮಧ್ವ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತಶದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣ

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೋ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ನಮಸ್ತೆ ಹೈದ್ರಾಬಾದ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಂ ರೇನ್ಬೋ 101.9. ಎಸ್, ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಇಸ್ 10:11 ಆ್ಯಂಡ್ ವಿ ಆರ್ ಜಸ್ಟ್ ಇನ್ ಟು ನಮಸ್ತೆ.

ವೆಲ್ಕಮ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜಿ ಶ್ರೀ ವೈಷ್ಣವಿ. ಅ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಬ್ಯೂಟಿಫುಲ್ ಲಿಸ್ನರ್ಸ್ ಔಟ್ ದೇರ್. ಕೈಸೆ ಆಪ್ ಸಬ್, ಐ ಹೋಪ್ ಆಪ್ಕಾ ದಿನ ಅಬ್ ತಕ್ ಸ್ಮೂತ್, ಪ್ರೊಟೆಕ್ಟಿವ್ ಔರ್ ಥೋಡಾ ಸಾ ಫನ್ ಭಿ ರಹಾ ಹೋಗಾ. ಆಜ್ ಏಕ್ ಛೋಟಿ ಸಿ ಬಾತ್ ಸೆ ಶುರು ಕರ್ತಿ ಹೂ. ಲೈಫ್ ಮೇ ಸಬ್ ಕುಛ್ ಪರ್ಫೆಕ್ಟ್ ಹೋನಾ ಜರೂರಿ ನಹೀ ಹೈ. ಕಭಿ ಕಭಿ ಏಕ್ ಗರಮ್ ಚಾಯ್, ಏಕ್ ಅಚ್ಛಾ ಗಾನಾ ಔರ್ ಏಕ್ ಸಚ್ಚಿ ಮುಸ್ಕಾನ್ ಭಿ ಪೂರೇ ದಿನ್ ಕೋ ಸ್ಪೆಷಲ್ ಬನಾ ದೇತೆ ಹೈ. ಸೊ ವೇರ್ ಎವರ್ ಯು ಆರ್ ರೈಟ್ ನೌ, ಆಫೀಸ್ ಮೇ ಕಾಮ್ ಕರ್ ರಹೇ ಹೈ, ಟ್ರಾಫಿಕ್ ಮೇ ಫಸೇ ಹುಯೇ ಹೈ, ಘರ್ ಕೆ ಕಾಮ್ ನಿಪ್ಟಾ ರಹೇ ಹೈ, ಯಾ ಬಸ್ ಥೋಡಾ ಸಾ ಮೀ ಟೈಮ್ ಎಂಜಾಯ್ ಕರ್ ರಹೇ ಹೈ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಅ ಪಾರ್ಟ್ ಆಫ್ ಯುವರ್ ಡೇ. ಮೇ ಹೂ ಆಪ್ಕಿ ವೈಶು, ಔರ್ ಅಗ್ಲಿ ಕುಛ್ ವಕ್ತ ತಕ್ ಹಮ್ ಸಾಥ್ ರಹೇಂಗೆ ಮ್ಯೂಸಿಕ್, ಕಾನ್ವರ್ಸೇಷನ್, ಸ್ಮೈಲ್ಸ್ ಔರ್ ಕುಛ್ ಇಂಟ್ರೆಸ್ಟಿಂಗ್ ಥಾಟ್ಸ್ ಕೆ ಸಾಥ್. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಆ್ಯಂಡ್ ಟೈಟನ್ ಯುವರ್ ಸೀಟ್ ಬೆಲ್ಟ್ಸ್ ಮೈ ಫ್ರೆಂಡ್ಸ್. ಟುಡೇಸ್ ರೈಡ್ ವಿತ್ ಮೀ ಈಸ್ ಗೋನ್ ಬಿ ಪ್ರಿಟಿ ಐಸ್ ಬ್ರೇಕಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿತ್ ಲಾಟ್ಸ್ ಆಫ್ ಫನ್.

ವೆಲ್ಕಮ್ ಬ್ಯಾಕ್ ಲಿಸನರ್ಸ್. ಯು ಆರ್ ಲಿಸನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.9 ಆ್ಯಂಡ್ ಐ ಆಮ್ ಆರ್ ಜೆ ಐಶ್ವರ್ಯ. ಓಕೆ, ಐ ಹ್ಯಾವ್ ಅ ಕ್ವಿಕ್ ಕ್ವೆಶನ್. ಹ್ಯಾವ್ ಯು ಎವರ್ ವಾಕ್ಡ್ ಇನ್ ಟು ಅ ರೂಮ್ ಆ್ಯಂಡ್ ದೆನ್ ಸಡನ್ಲಿ ಫರ್ಗಾಟ್ ವೈ ಯು ವೆನ್ ದೇರ್? ಯು ಆರ್ ಲೈಕ್, ವೇಟ್, ವೈ ಡಿಡ್ ಐ ಕಮ್ ಹಿಯರ್? ಯು ಕಾನ್ಫಿಡೆಂಟ್ಲಿ ಲೀವ್ ದ ರೂಮ್, ಗೋ ಆಲ್ ದ ವೇ ಟು ದ ಕಿಚನ್, ರೀಚ್ ದೇರ್ ಆ್ಯಂಡ್ ದೆನ್ ಯುವರ್ ಬ್ರೈನ್ ಜಸ್ಟ್ ಸೇಸ್, ವೈ ಡಿಡ್ ಐ ಕಮ್ ಹಿಯರ್? ವಾಟ್ ವಾಸ್ ಐ ಥಿಂಕಿಂಗ್? ಅಪ್ಯಾರೆಂಟ್ಲಿ ದಿಸ್ ಆ್ಯಕ್ಚುಲಿ ಅ ನೇಮ್ ಫಾರ್ ದಿಸ್, ಯು ನೋ, ಸೈಕಾಲಜಿಸ್ಟ್ ಕಾಲ್ ಇಟ್ ದ ಡೋರ್ವೇ ಎಫೆಕ್ಟ್. ಸೊ ದಿ ಐಡಿಯಾ ಇಸ್, ವೆನ್ ವಿ ಕ್ರಾಸ್ ಅ ಫಿಸಿಕಲ್ ಬೌಂಡ್ರಿ ಲೈಕ್ ಅ ಡೋರ್ವೇ ಆರ್ ಅ ರೂಮ್, ಆರ್ ಬ್ರೈನ್ ಸಾರ್ಟ್ ಆಫ್ ಮೂವ್ಸ್ ಅವೇ ಫ್ರಮ್ ದ ಪ್ರೀವಿಯಸ್ ಥಾಟ್ ಆ್ಯಂಡ್ ಸ್ಟಾರ್ಟ್ಸ್ ಪ್ರೊಸೆಸಿಂಗ್ ದ ನ್ಯೂ ಎನ್ವಿರಾನ್ಮೆಂಟ್, ವಿಚ್ ಈಸ್ ಅ ಫ್ಯಾನ್ಸಿ ವೇ ಆಫ್ ಸೇಯಿಂಗ್ ದ ಡೋರ್ ರೀಸೆಟ್ ಯುವರ್ ಬ್ರೈನ್. ಆ್ಯಂಡ್ ವಾಂಟ್ ಟು ನೋ ದ ಫನ್ನಿಯೆಸ್ಟ್ ಪಾರ್ಟ್? ವಾಕಿಂಗ್ ಬ್ಯಾಕ್ ಟು ದಿ ಒರಿಜಿನಲ್ ರೂಮ್ ಆಫನ್ ಫಿಕ್ಸಸ್ ಎವ್ರಿಥಿಂಗ್. ಇಟ್ಸ್ ಲೈಕ್ ಹಿಟ್ಟಿಂಗ್ ದಿ ಅಂಡೂ ಬಟನ್ ಆನ್ ಯುವರ್ ಬ್ರೈನ್, ರೈಟ್? Honestly, I think my brain takes this very seriously, you know. Sometimes I walk into a room, forget why I'm there, walk back out, and then suddenly remember. So now I'm doing extra steps just to access my own memory. So if you've ever stood in the middle of a room looking completely confused, maybe it's not you, maybe it's science. So with that thought, I'll be playing a beautiful song now. Stay tuned.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಎಸ್, ಕಭಿ ಯೂಟ್ಯೂಬ್ ವೀಡಿಯೋ ದೇಖಾ ಔರ್ ಡ್ಯೂರೇಷನ್ ದೇಖಿ 12 ಮಿನಿಟ್ಸ್ ಔರ್ ಮನ್ ಬೋಲಾ ಅರೆ ಇತ್ನಾ ಲಂಬಾ ಕ್ಯೂ ದೇಖೇಗಾ. ಪಹಲೆ ಪಹಲೆ ಹಮ್ 3 ಗಂಟೆ ಕೆ ಮೂವೀಸ್ ದೇಖ ಲೇತೆ ಹೇ ಬಿನಾ ಫೋನ್ ಟಚ್ ಕೆ. ಆಜಕಲ್ 30 ಸೆಕೆಂಡ್ ಕಿ ರೀಲ್ ಕೆ ಬೀಚ್ ಮೇ ಭೀ ಸ್ಕಿಪ್ ಕರ್ ದೇತೆ ಹೇ ಹಮ್. ಕ್ಯೂ? ಕ್ಯೂಂಕಿ ಸೋಷಲ್ ಮೀಡಿಯಾ ನೇ ಹಮೇ ಫಾಸ್ಟ್ ಕಂಟೆಂಟ್ ಕಿ ಆದತ್ ಲಗಾ ದಿ ಹೇ. ಹರ್ ಸ್ವೈಪ್ ಪೇ ಕುಛ್ ನಯಾ, ಹರ್ ಸೆಕೆಂಡ್ ಪೇ ಕುಛ್ ಎಕ್ಸೈಟಿಂಗ್, ಬ್ರೇನ್ ಕೋ ಇನ್ಸ್ಟಾಂಟ್ ರಿವಾರ್ಡ್ಸ್ ಮಿಲ್ತೆ ರಹತೆ ಹೇ. ಔರ್ ಜಬ್ ಕುಛ್ ಸ್ಲೋ ಹೋತಾ ಹೇ, ಜೈಸೆ ಬುಕ್ ಪಡ್ನಾ, ಆರ್ಟಿಕಲ್ ಪಡ್ನಾ ಯಾ ಕಿಸಿ ಬಾತ್ ಧ್ಯಾನ್ ಸೆ ಸುನ್ನಾ, ತಬ್ ಪೇಷನ್ಸ್ ಕಮ್ ಪಡ್ನೆ ಲಗ್ ಜಾತಾ ಹೇ. ಮೇ ಖುದ್ ಭೀ ಕಭಿ ಕಭಿ ಚಾಯ್ ಬನಾನೆ ಕೆ ವೇಟ್ ಕರ್ತೆ ಹುಯೆ ಭೀ ಫೋನ್ ನಿಕಾಲ್ ಲೇತಿ ಹೂಂ. ಸಿರ್ಫ್ 2 ಮಿನಿಟ್ ಕಾ ವೇಟ್ ಭೀ ಅಬ್ ಲಂಬಾ ಲಂಬಾ ಲಗ್ನೆ ಲಗಾ ಹೇ. ಅಟೆನ್ಷನ್ ಭೀ ಮಜಲ್ ಕಿ ತರ ಹೋತಾ ಹೇ, ಜಿತ್ನೆ ಯೂಸ್ ಕರೆಂಗೆ ಉತ್ನಾ ಬಾತ್ ಕರೆಂಗೆ. ಏಕ್ ಐಸಿ ಹ್ಯಾಬಿಟ್ ಕಿ ಜೋ ಹಮ್ ರೋಜ್ ಕರ್ತೆ ಹೇ ಲೇಕಿನ್ ಅಕ್ಸರ್ ನೋಟಿಸ್ ನಾಯಿ ಕರ್ತೆ ಹೇ. ವಾಟ್ಸ್ ದಟ್? ಟ್ರಸ್ಟ್ ಮೀ, ಇಟ್ಸ್ ಗೋಯಿಂಗ್ ಟು ಬಿ ಸೋ ಇಂಟ್ರೆಸ್ಟಿಂಗ್. ಸೋ ಸ್ಟೇ ಟ್ಯೂನ್ ವಿತ್ ಮೀ ಟು ಎಫ್ ಎಂ ರೈನ್ಬೋ 101.9.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಮ್ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಕಭಿ ಲಗಾ ಹೇ ಕಿ ಪೂರಿ ದುನಿಯಾ ಆಪ್ಕೆ ಒಪಿನಿಯನ್ ಸೇ ಅಗ್ರಿ ಕರ್ತೆ ಹೈ ಔರ್ ಫಿರ್ ರಿಯಲ್ ಲೈಫ್ ಮೇ ಕಿಸಿ ಸೇ ಬಾತ್ ಹುಯಿ ಔರ್ ಪತಾ ಚಲಾ ಬಿಲ್ಕುಲ್ ಆಪೋಸಿಟ್. ಸೋಷಲ್ ಮೀಡಿಯಾ ಏಕ್ ಇಂಟ್ರೆಸ್ಟಿಂಗ್ ಕಾಮ್ ಕರ್ತಾ ಹೈ. ಜೊ ವೀಡಿಯೋಸ್ ಜೊ ಆಪ್ ದೇಖತೆ ಹೋ ಫೋನ್ ಪೇ ವೈಸೇ ಹೀ ವೀಡಿಯೋಸ್ ಔರ್ ದಿಖಾತೆ ಹೈ. ಜೊ ಒಪಿನಿಯನ್ಸ್ ಪಸಂದ ಕರ್ತೆ ಹೋ ವೈಸೇ ಔರ್ ಒಪಿನಿಯನ್ಸ್ ದಿಖಾತಾ ಹೈ. ಧೀರೆ ಧೀರೆ ಆಪ್ಕಾ

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಐ ವಾಸ್ ಟಾಕಿಂಗ್ ಅಬೌಟ್ ಹೌ ಹ್ಯಾಬಿಚುಯೇಟೆಡ್ ವಿ ಆರ್ ರೈಟ್ ನಾವ್ ವಿತ್ ಸೋಷಲ್ ಮೀಡಿಯಾ. ಕಭಿ ಸೋಷಲ್ ಮೀಡಿಯಾ ದೇಖ ಕರ್ ಲಗ್ತಾ ಹೈ ಕಿ ಸಬ್ ಲೋಗ್ ವೆಕೇಶನ್ ಪೇ ಹೈ ಔರ್ ಸಿರ್ಫ್ ಆಪ್ ಹೀ ಘರ್ ಪರ್ ಬೈಠೆ ಹೋ. ಸೋಷಲ್ ಮೀಡಿಯಾ ಪೇ ಸಬ್ ಕುಚ್ ಪರ್ಫೆಕ್ಟ್ ಲಗ್ತಾ ಹೈ, ಕಿಸಿ ಕಿ ಪ್ರಮೋಷನ್, ಕಿಸಿ ಕಿ ಫಾರಿನ್ ಟ್ರಿಪ್, ಕಿಸಿ ಕಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್, ಔರ್ ಕಿಸಿ ಕಿ ಡ್ರೀಮ್ ವೆಡ್ಡಿಂಗ್. ಔರ್ ಹಮ್ ದೇಖತೆ ದೇಖತೆ ಸೋಚನೆ ಲಗ್ತಾ ಹೈ ಯಾರ್ ಮೇರಿ ಲೈಫ್ ಇತ್ನಿ ಎಕ್ಸೈಟಿಂಗ್ ಕ್ಯೂ ನಹೀ ಹೈ. ಲೇಕಿನ್ ಏಕ್ ಸೀಕ್ರೆಟ್ ಹೈ, ಸೋಷಲ್ ಮೀಡಿಯಾ ಮೋಸ್ಟ್ಲಿ ಹೈಲೈಟ್ಸ್ ದಿಖಾತಾ ಹೈ. ಬಿಹೈಂಡ್ ದ ಸೀನ್ಸ್ ನಾಹಿ, ಫೇಲ್ಯೂರ್ಸ್ ನಾಹಿ, ಸ್ಟ್ರೆಸ್ ನಾಹಿ, ಬ್ಯಾಡ್ ಡೇಸ್ ನಾಹಿ, ಸಿರ್ಫ್ ಬೆಸ್ಟ್ ಮೂಮೆಂಟ್ಸ್. ಮನ ಸಿನಿಮಾ ಟ್ರೈಲರ್ ಚೂಸಿ ಮೂವಿ ಮೊತ್ತಂ ಜಡ್ ಚೇಲೇಮ್ ಕದಾ ವೈಸೆ ಹಿ ಸೋಷಲ್ ಮೀಡಿಯಾ ದೇಖಕರ್ ಕಿಸಿ ಕಿ ಪೂರಿ ಲೈಫ್ ಜಡ್ಜ್ ನಾಹಿ ಕರ್ ಸಕ್ತೆ. ಕಂಪ್ಯಾರಿಜನ್ ಕಮ್ ಕೀಜಿಯೇ, ಇನ್ಸ್ಪಿರೇಷನ್ ಜ್ಯಾದಾ ಲೀಜಿಯೇ. ಎಸ್, ದಟ್ಸ್ ಅ ಟೇಕ್ ಅವೇ ಫ್ರಾಮ್ ದೀಸ್ ಅಂಡ್ ಲೆಟ್ಸ್ ಕ್ಯಾಚ್ ಅಪ್ ಆಫ್ಟರ್ ಶಾರ್ಟ್ ಬ್ರೇಕ್ ಆ್ಯಂಡ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಮೇ ಬಾತ್ ಕರೆಂಗೆ ಸೋಷಲ್ ಮೀಡಿಯಾ ಕೋ ಸ್ಮಾರ್ಟ್ಲಿ ಕೈಸೆ ಯೂಸ್ ಕರೆ ಬಿನಾ ಯೂಸ್ ಕೆ ಕಂಟ್ರೋಲ್ ಮೇ ಆಯೆ. ಇಂಟ್ರೆಸ್ಟಿಂಗ್ ರೈಟ್? ಸೊ ಸ್ಟೇ ಟ್ಯೂನ್ಡ್.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಈಸ್ ಆರ್ ಜಿ ಶ್ರೀ ವೈಷ್ಣವಿ. ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಈಸ್ 11:29 ಮಿನಿಟ್ಸ್ ಆ್ಯಂಡ್ ಇನ್ ಫ್ರಮ್ 11:30 ಯು ವಿಲ್ ಬಿ ಲಿಸ್ನಿಂಗ್ ಟು ರಿಲೀಫ್ ಫ್ರಮ್ ಡೆಲ್ಲಿ.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಆನ್ ಅಸ್. ಅಗರ್ ಆಪ್ಕಾ ಫೋನ್ ಬೋಲ್ ಸಕ್ತಾ ಹೈ ತೋ ಶಾಯದ್ ಕಹತೆ ಹೈ ಥ್ಯಾಂಕ್ ಯು, ಆಜ್ ಸಿರ್ಫ್ ಆಪ್ 127 ಟೈಮ್ಸ್ ಚೆಕ್ ಕಿಯಾ ಮುಜೆ. ಆಜ್ ಹಮ್ನೆ ಬಹುತ್ ಬಾತೇ ಕಿ, ಅಟೆನ್ಷನ್ ಸ್ಪ್ಯಾನ್, ಡಿಜಿಟಲ್ ಹ್ಯಾಬಿಟ್ಸ್, ಈಕೋ ಚಾಂಬರ್ಸ್, ಕಂಪ್ಯಾರಿಜನ್. ಲೇಕಿನ್ ಸೋಷಿಯಲ್ ಮೀಡಿಯಾ ವಿಲನ್ ನಾ ಹೇ, ಏಕ್ ಟೂಲ್ ಹೈ. ಈ ಸೋಷಿಯಲ್ ಮೀಡಿಯಾ ಸೇ ಹಮ್ ಸೀಖತೆ ಹೈ, ಫ್ರೆಂಡ್ಸ್ ಸೇ ಕನೆಕ್ಟ್ ಕರ್ ಸಕ್ತೆ ಹೈ, ಬಿಸ್ನೆಸ್ ಗ್ರೋ ಕರ್ ಸಕ್ತೆ ಹೈ, ಇನ್ಫಾರ್ಮೇಶನ್ ಪಾತೆ ಹೈ ಯಾ ಸ್ಪ್ರೆಡ್ ಕರ್ ಸಕ್ತೆ ಹೈ. ಪ್ರಾಬ್ಲಮ್ ಸೋಷಿಯಲ್ ಮೀಡಿಯಾ ನಹೀ ಹೈ, ಪ್ರಾಬ್ಲಮ್ ತಬ್ ಹೋತೆ ಹೈ ಜಬ್ ಹಮ್ ಬಿನಾ ಸೋಚೆ ಉಸೇ ಯೂಸ್ ಕರ್ತೆ ಹೈ. ಕಭಿ ಕಭಿ ಬಸ್ ಇತನಾ ಪೂಛ ಲೀಜಿಯೆ ಖುದ್ ಸೇ, ಮೇ ಯಹಾಂ ಕಿಸಿ ಕಾಮ್ ಸೇ ಆಯಿ ಥಿ ಯಾ ಬಸ್ ಆದತ್ ಮೇ ಆ್ಯಪ್ ಓಪನ್ ಕರ್ ದಿಯಾ. ಛೋಟಿ ಸಿ ಅವೇರ್ನೆಸ್ ಬಹುತ್ ಬಡ ಡಿಫ್ರೆನ್ಸ್ ಲಾ ಸಕ್ತಿ ಹೈ. ಇಫ್ ಯು ಸಿ ದ ಮ್ಯಾನುಫ್ಯಾಕ್ಚರರ್ಸ್ ಹೂ ಡಿಸೈನ್ ಅ ಮೊಬೈಲ್ ಟು ನಾಟ್ ಜಸ್ಟ್ ಗೆಟ್ ಇನ್ ಟು ಗೆಟ್ ಆರ್ ಫೋಕಸ್ ಆನ್ ಟು ಇಟ್ ಸಾಥ್ ಮೇ ಯೇ ಹಮ್ ಯೇ ಬಿ ದೇಖ ಸಕ್ತೆ ಹೈ ಕಿ ಸ್ಕ್ರೀನ್ ಟೈಮ್ ಕ್ಯಾ ಹೈ, ಕೌನ್ ಸಾ ಆ್ಯಪ್ ಮೇ ಜ್ಯಾದಾ ಟೈಮ್ ಸ್ಪೆಂಡ್ ಕರೆ ಹಮ್. ಸೋಷಿಯಲ್ ಮೀಡಿಯಾ ಕೋ ಅಪ್ನಿ ಲೈಫ್ ಕಾ ಪಾರ್ಟ್ ಮತ್ ಬನಾಯಿಯೇ, ಪೂರಾ ಲೈಫ್ ಮತ್ ಬನಾಯಿಯೇ. ರಿಯಲ್ ಕಾನ್ವರ್ಸೇಷನ್ಸ್, ರಿಯಲ್ ರಿಲೇಷನ್ಶಿಪ್ಸ್ ಆರ್ ರಿಯಲ್ ಮೂಮೆಂಟ್ಸ್ ಸ್ಕ್ರೀನ್ के बाहर भी होते हैं. और इसी थॉट के साथ इस टॉपिक को यही रैप करते हैं और अच्छे अच्छे गाने सुनकर एंजॉय करते हैं. यू नो व्हाट, आई हैव एन अमेजिंग प्लेलिस्ट लाइंड अप फॉर यू, स्टे ट्यून्ड.

ವೆಲ್ಕಮ್ ಬ್ಯಾಕ್ ಗೈಸ್, ದಿಸ್ ಇಸ್ ಆರ್ ಜೆ ಐಶ್ವರ್ಯ. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.9. ಸೊ ವಿವ್ ಸ್ಪೋಕ್ ಅಬೌಟ್ ಲಾಡ್ ಆಫ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಟುಡೇ, ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಟಾಪಿಕ್. ಕೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ದಟ್ಸ್ ಬಿಕಮಿಂಗ್ ಅ ಸೂಪರ್ ಪವರ್ ಫಾರ್ ಯಂಗ್ಸ್ಟರ್ಸ್ ದೀಸ್ ಡೇಸ್? ಸ್ಲೀಪಿಂಗ್ ಎಟ್ 2 AM ಆ್ಯಂಡ್ ಸ್ಟಿಲ್ ಶೋಯಿಂಗ್ ಅಪ್ ಎಟ್ ಕಾಲೇಜ್ ಆರ್ ವರ್ಕ್ ಎಟ್ 8. ಬಟ್ ಡೋಂಟ್ ಫರ್ಗೆಟ್, ಯುವರ್ ಬಾಡಿ ಈಸ್ ಕೀಪಿಂಗ್ ದ ಸ್ಕೋರ್. ಓಕೆ, ಸೈಂಟಿಸ್ಟ್ಸ್ ಕಾಲ್ ಇಟ್ ಸ್ಲೀಪ್ ಡೆಬ್ಟ್. ಥಿಂಕ್ ಆಫ್ ಇಟ್ ಲೈಕ್ ಬೋರೋಯಿಂಗ್ ಮನಿ. ಎವ್ರಿ ಟೈಮ್ ಯು ಸ್ಲೀಪ್ ಲೆಸ್ ದೆನ್ ಯುವರ್ ಬಾಡಿ ನೀಡ್ಸ್, ಯು ಆರ್ ಟೇಕಿಂಗ್ ಅ ಸ್ಮಾಲ್ ಲೋನ್. 1 hour ಟುಡೇ, 2 hours ಟುಮಾರೋ, ಆ್ಯಂಡ್ ಬಿಫೋರ್ ಯು ನೋ ಇಟ್ ಯು ಗಾಟ್ ಅ ಡೆಬ್ಟ್ ಯು ಡಿಂಟ್ ಇವನ್ ರಿಯಲೈಸ್ ಯು ಆರ್ ಬಿಲ್ಡಿಂಗ್. ಆ್ಯಂಡ್ ದ ವಿಯರ್ಡ್ ಪಾರ್ಟ್, ಯು ಮೈಟ್ ಥಿಂಕ್ ಯು ಆರ್ ಫಂಕ್ಷನಿಂಗ್ ನಾರ್ಮಲಿ, ಬಟ್ ದ್ಯಾಟ್ಸ್ ವೆನ್ ಯು ಸ್ಟಾರ್ಟ್ ಫರ್ಗೆಟಿಂಗ್ ಲಿಟಲ್ ಥಿಂಗ್ಸ್, ಫೀಲಿಂಗ್ ಟಯರ್ಡ್ ಫಾರ್ ನೋ ರೀಸನ್ ಅಟ್ ಆಲ್, ಆರ್ ರೀಡಿಂಗ್ ದ ಸೇಮ್ ಸೆಂಟೆನ್ಸ್ 3 times. ಬಟ್ ದ ಗುಡ್ ನ್ಯೂಸ್ ಇಸ್ ಯು ಡೋಂಟ್ ನೀಡ್ ಅ ಡ್ರಮ್ಯಾಟಿಕ್ ಲೈಫ್ ಚೇಂಜ್. ಯು ನೋ, ಎವ್ರಿ ಡೇ ಇವನ್ ಮೂವಿಂಗ್ ಯುವರ್ ಬೆಡ್ ಟೈಮ್ 15 to 20 minutes ಅರ್ಲಿಯರ್ ದ್ಯಾನ್ ದ ಪ್ರೀವಿಯಸ್ ಡೇ, ಕೀಪಿಂಗ್ ಯುವರ್ ಫೋನ್ ಅವೇ ಫ್ರಮ್ ಯುವರ್ ಪಿಲ್ಲೋ ಆರ್ ಗೆಟಿಂಗ್ ಸಮ್ ಮಾರ್ನಿಂಗ್ ಸನ್ಲೈಟ್ ಕ್ಯಾನ್ ಹೆಲ್ಪ್ ಯುವರ್ ಬಾಡಿ. ಸೊ ಟು ನೈಟ್ ವೆನ್ ಯು ಸೇ ಇಟ್ಸ್ ಓಕೆ ಜಸ್ಟ್ ಒನ್ ಮೋರ್ ರೀಲ್, ರಿಮೆಂಬರ್ ಯುವರ್ ಸ್ಲೀಪ್ ಡೆಬ್ಟ್ ಇಸ್ ಪ್ರಾಬಬ್ಲಿ ಸ್ಮೈಲಿಂಗ್ ಆ್ಯಂಡ್ ಸೇಯಿಂಗ್ ಥ್ಯಾಂಕ್ ಯು ಫಾರ್ ದಿ ಎಕ್ಸ್ಟ್ರಾ ಇಂಟ್ರೆಸ್ಟ್. ಸೊ ಡೋಂಟ್ ಗಿವ್ ದಟ್ ಪವರ್ ಟು ಸ್ಲೀಪ್ ಡೆಬ್ಟ್. ಆಲ್ ರೈಟ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ಸೆಗ್ಮೆಂಟ್ ಗೈಸ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಸೆಗ್ಮೆಂಟ್ ಆನ್ ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.9.

ಗ್ರ್ಯಾಂಡ್ ಇವೆಂಟ್ ಸಪೋರ್ಟರ್ಸ್ ಹೈದರಾಬಾದ್ ಸೈಕ್ಲಿಂಗ್ ಗ್ರೂಪ್, ಹೈದರಾಬಾದ್ ಸೈಕ್ಲಿಂಗ್ ರೆವಲ್ಯೂಷನ್, ಹೈದರಾಬಾದ್ ರನ್ನರ್ಸ್, ಗಿಗಲ್ ಮಕ್ಸ್, ತೆಲಂಗಾಣ ಸೈಕ್ಲಿಂಗ್ ಅಸೋಸಿಯೇಷನ್ తదితరులు అందరూ పాల్గొనే అవకాశం పేర్ల నమోదుకై వెంటనే కాల్ చేయండి 9000 0033100.

ತದ್ಧೀಂ ತದ್ಧೀಂ ತಕ ಥಿಮಿ ತಕ ಛಣು ತಕ ಥಿಮಿ ತಕ ಛಣು ತಾಂ ತದ್ಧೀಂ ತದ್ಧೀಂ ತಕ ಥಿಮಿ ತಕ ಛಣು ತಕ ಥಿಮಿ ತಕ ಛಣು ತಾಂ ಧೀಂ ತೋಂ ನಂ ತರಗಡದು ತರಗಡದು ತರಗಡದು.